ಸರಿ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ ನಿಧ ಸರಿ ನಿಧ ದಬ ಗರಿ